ವನಾಯ. ತೇಜೋಮಯಂ ದಿವ್ಯಮಮೇಯ ಶಕ್ತಿಂ ಸನಾತನಂ ಶಾಂತಮನಾಮಯಂ ಚ ಅದ್ವೈತಮಾಶ್ಚರ್ಯಮಚಿನ್.

ಹಾಗೆ ದಿನ ದಿನ ದಿನ ನಗ ನಗ ನಗ ಪೆಟ್ಟಿಗೆ ದಾನ ದಾನ ದಾನ ದಿಗಿಟ ದಿಗಿಟ ದಗಿನ ದಾನ ದಾಟ್ರ ದಾನ ದಿಗಿತ ಟಗದ ದಿ ದೀ ದೀ ದಾನ ದಾನ ಗೆಂತ ದಾನ ದಾನ ದಾನ ಗೆಂತ ದಾನ ದಾನ ದಾನ ಗೆಂತ ದಾನ ಅಭಿನವ ನೀತ ಅಭಿನಯ ರಾಜ ಗೋಕುಲ ಬಾಲ ಕೋಟಿ ಪ್ರಕಾಶ ವಿರಗ ನರಗ ಶ್ರೀ ರಕ್ಷಕ ಮಾಲ ಎತ್ತನೆ ಮುರಿನಾನೇ ಗಿಚ್ಚಾವೆ ಇತ್ತವಣಯ್ಯನೆ ಆಟ್ಕೊಳ್ವಾಯ ಸೂಡಿಯ ಮಾಡಲು ಚೂಡಿಯ ವಾಕಳ ವಾಡಿಯ ಸಿಂಧೆ ಗುರುಂಬತ್ತ ಪೂದಗಿಯಾಗ ಪಣಿತ್ತಿಡುವಾಯ ಪಾವೈ ವಿರಗಂ ಪರಿಗಿಡುವಾಯ ಆಯರ್ ದಮ್ಮಾಯ ನೀವ ಆಯರ್ ದಮ್ಮಾಯ